ಯಾವ ಬರೀ ಕಾಸಿ ಎಬ್ಬಿಸ್ತಾನ ಅದೆಲ್ಲ ಇದ್ರೆ ಎಬ್ಬಿಸ್ತಾನ ಅದ ಕಯ್ಯಾರ ಜೀವನ ಕಸಂಗ ಬಚ್ಚಿಡ ಬರೀ ಯಾರು ಹಾಳು ಯಾಕೆ ನೆಟ್ಟರು.